ಇದೆ ಆ ಮಾಟ. ಅವತ್ತೇ ಸುಮಾರು ಅದಕ್ಕೆ ಕೇಂದ್ರ ಸಹ ಆಯ್ಕೆ ಬರ್ಮಯ ರಾಯುವ ಸುಮಾ ಸೇರಿ ಸೇವಕರಂತ ಬೇಕು ವ್ಯಕ್ತಿಗಳ ಸಮಾಟ.